ಚಕ್ರಧಾರ್ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್ಕಂತದ ತಕ್